ತಕ ಜನು ತಕ ದಿಮಿ ತಕ ಜನು ತಕ ದಿಮಿ ತಕ ಜನು ತಕ ಕಿಟ ತಕ ಕಿಟ ತಕ ತಕ ದಿಮಿ ತಕ ಜನು ತಕ ದಿಮಿ ತಕ ಜನು ತಕ ದಿಮಿ ತಕ ಜನು ತಕ ಕಿಟ ತಕ ಕಿಟ ತಕ ತಕ ದಿಮಿ ತಕ ಜನು ತಕ ದಿಮಿ ತಕ ಜನು ತಕ ದಿಮಿ ತಕ ಜನು ತಕ ಕಿಟ ತಕ ಕಿಟ ತಕ ತಕ.

ಮಂತ್ರಾರ್ಥಾ ಶಕ್ಲಾ ಸಂತು ಪೂರ್ಣ ಶಕ್ತಿ ಮುನ್ವಥಾ ಸತ್ರುಣಾಂ ಬುದ್ಧಿನಾ